my yesterday wo area mo nyina and wo wo ye be her part sadia wo ye bi aye ntiri ba bi a won san kaaye na won saka na wo ye deda ebi mo se wo ye dwe sadia wo ye bi aye e wrapte be ma de ankrofo di twa wo mpoa no wo be nyama